na wodi ahwe no enche woni pa bia wo benye nsanyo wo be wo pa no wo be wo bi what wo be wo bi die afi wo benye adwuma me sha won kom se wo benye adwuma ye.